ಶಂಭೋರುಹ ಸಂಭವ ಸಂಸ್ತುತ ಪದ ನೀರಜ ಪ್ರಕಾಶಿತ ಆರಂಭ ಸಂಭವ ಪದಂಬುಜ ದಳಿತ ಶುಂಭ ನಿಶೋಭ ಜಗದೋಭ ಶಂಭುರಾಣಿ ಸಕಲ ವಾಸವಾದಿ ಸುರಸನ್ನುತ.